0: ಪಕ್ಷದಲ್ಲಿ ಪ್ರಸಂತರ ಕಾರ್ಯತಾ ನೀತಿಗಳಲ್ಲಿ ಅಪಕ್ಷಕೃತ ರೂಪ ವಿದ್ಯುತ್ ಕ್ಷೇತ್ರದಲ್ಲಿ ಉನ್ನತೀಯ ಪ್ರಗತಿ ಗೌರವ ವಾಸಕ್ಕೂ ಖಬರ ಉಲ್ಲೇಖವಾಗಿದೆ.
1: ಶಿವಸಾಗರ್ ಮತ್ತು ಪ್ರತಿಸ್ಪರ್ಧಿಗಳು ಇರಾನ್ ಸರ್ವೋಚ್ಚ ನೇತಾ

0: ಅದನ್ನು ಇರಬೇಕಾದ ವಿಷಯವಾಗಿ ಸ್ಪಷ್ಟ ಹೇಳಬೇಕಂದ್ರೆ ಈಗ ಸಂಸತ್ತಿ ಮಿತ್ರ ಉಪಲಬ್ಧ ಅದರ ಉಪಸ್ಥಿತ ಸಂಪೂರ್ಣ ವಿಕಾಸ ಮಂತ್ರಾಲಯಕ್ಕೆ ನಿರ್ದೇಶನ ನೀಡಿ.
1: ಸಂಸತ್ತಿನಲ್ಲಿ ಮಾನವಾಧಿಕಾರ ಆಯೋಗದ ಪ್ರಶ್ನೆ ಸಮೇತ ಬಯಟ ಘಟನಾಕ್ಕೂ ಸತ್ಯ ತಥ್ಯತಾಂಶವಾಗಿ ಅಧ್ಯಕ್ಷರ ನಾಯಕ ಪ್ರತಿನಿಧಿ ಸಭಾಕ್ಕೂ ಕಾನೂನು ನ್ಯಾಯ ತಥಾ ಮಾನವಾಧಿಕಾರ ಸಮಿತಿ ಬೈಠಕ್ ಸಂಸತ್ನಲ್ಲಿ ಭೂಮಿಹೀನ ಸುಕುಂಬಾಸ ನಾಗರಿಕ ಅವಸ್ಥಾ ಜಾತಿಯ ವಿಧಿ ತಥಾ ಸುರಸೂತ್ರ ಘಟನಾ ಜನಜಿ ಆಂದೋಲನ ಬಳಿಕ ಮಾನವಾಧಿಕಾರ ಉಲ್ಲಂಘನೆ ಘಟನಾ ಪ್ರತಿ ವಿಶೇಷ ಸಾಂಸದಿನ ನೇಪಾಳಿ ಕಾಂಗ್ರೆಸ್ ಸಂಸದ ಮನುಮಾಯ ವಿಶ್ವಕರ್ಮಾರೆ ಗತ ವರ್ಷ ಸಾಂಕೇತ ವಿಭಿನ್ನ ಪ್ರಕಾರದ ಹಿಂಸಾ ಪರಿ ದಲಿತ ಸಮುದಾಯದ ಇತರ ಜನರ ಮೃತ್ಯು ಮಾಡಿದ್ದು ಉಲ್ಲೇಖದಲ್ಲಿ ಮಾನವಾಧಿಕಾರ ಆಯೋಗ ಅನುಭವ

ಆಯ್ತು ಕೋವಿಡ್ ಆಗಲೇ ಪ್ರಾಂತದಲ್ಲಿ ನೆರೆಯಾದ ಮೈಸೂರು ಸ್ಥಿತಿಗೆ ಆಗಲೇ ಮಾಡಿಸಲು